0: ಶ್ಯಾಮ ಹೇ ನವೀನ ಸುಂದರ ಘನ ಶ್ಯಾಮ ಹೇ
1: ಭಾಯಿ ಲಕ್ಷ ರಾಮ ಚಂದ್ರಂಗು ಪಚಾರಿಲೆ ಭಾಇನಾ
0: ಆಛಾ ಆಛಾ
1: ಎ ಶಿಳಾ ಕಿಪರಿ ನಾರೀ ರೂಪ ಧಾರಣ ಕಲಾ
0: ಆಛಾ
1: ಮತ್ತೆ ತಾಹಾ ಬುಝಾಇ ದಿಯಂತು ಸೈಠೆ ರಾಮಚಂದ್ರ ಕಹಿಲೆ
0: କଣ
1: ଭାଇ ଲକ୍ଷଣ
0: ଆଚ୍ଛା
1: ଏ ହେଉଛନ୍ତି ଅହଲ୍ୟା
0: ଆହା
1: ଶୁଣ ଭାଇ